ಕನ್ನು ಸೊಟ್ಟ ಅಹ ನಾ ಕನ್ನು ಸೊಟ್ಟ ಅಹ ನಾ ಕನ್ನು ಸೊಟ್ಟ ನಾ ಮಗನಿ ಕನ್ನು ಲೊಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಅಹ